0: ಪಾದದಲ್ಲಿ ತೂಲ
1: ಜಯ ಹರಿ ವಿಠಲ ಜಯ ಹರಿ ವಿಠಲ ಜಯ ಹರಿ ವಿಠಲ
0: ಭಕ್ತಿ ಮಧ್ಯೆ ಮುಕ್ತ ಬಾಯಿ ವಿಸದಲ್ಲಿ ತೂಲ ಭಕ್ತಿ ಮಧ್ಯೆ ರಂಗುನ್ ಗೋರ ತುಡವಿತ್ತು ಮೂಲ ಅಪುಲ ಭಕ್ತಿ

ಧಾಮ ಹೆಲಸ ಇಷ್ಕಹಸ ಏತಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕಹಸ